0: ಕಡ್ತಾಗ ತುಂಬಿರಿ ಕಡ್ತಾಗ ತಿರಿ ಕಡ ತಿರಿ ಕಡತಾ ದಾನೇನಾದರೆ ದಿರ್ತಾನೇತಾ ಓದೇನಾದರೆ ದಿರ್ತಾನೇತಾ ಓದೇನಾದರೆ ದಿರ್ತಾನೇತಾ ದಾರ ರೇಮ್ ರೇಮ್ ತಾನಾನಾ
1: ಇಮೋಷನ್ ಆಫ್ ದಿ ಡೇ Leica Radio, finalist at the Radio Academy ARIA's 2026.